0: ರಾಜ್ಯ ಬೆಂಗೂಕ ಸುರಕ್ಷಿತ ಭಾವಿ ಇಹಲಮ ರಕವರ್ಣೆ ಸಮಗಿನ್ ಸ್ಥಾವರ ತೆಂಪದು ಸಂದಹ ಇಹಲಮ ಪೊಲಿಯ ಆರ್ ಡಿ ಬಿ ಬ್ಯಾಂಕುವೆನ್
1: ವಸವಿಷ ನಾತಿ ದೇಶೀಯ ಕಿರಿವಲಿನ್ ಪಮನಕ್ಮ ನಿಪದವನ ಮೌಪಿಮೆ ಸಾರಕುನೆಯ ರಕತ್ ಪೆಲ್ವತ್ತ ಕಿರಿ ದನ್ ಲಾಂಗಮ ಕೇಲ್ ಸುಪರ್ ಶಾಖ ಮಗಿನ್ ಮಿಲತಿ ಕತೆ ಹಕ್ಕಿ
2: ಒಳ್ಳುವಟ ಪ್ರೇಷಯಕಾಕ್ ನೆತುವ ಒಯಾಗೆ ನಿವಸಿ ಹೋ ಕಾರ್ಮಾಂತ ಶಾಲಾವೆ ವೋಟ ಫ್ಲೋ ಏಕಟ ಹೊಂದುಬ ಪ್ರೇಷಯಕಾಕ್ ದೆನ್ನ ಪುಲುವನ್ ಎಕ್ಕಮ ವಾತುರ ಮೋಟರೆಯ ಡೀಪ್ ಟೆಕ್ ಪ್ರೆಷರ್ ಪಂಪ್ಸ್ ಅಮತನ್ನ 0.77 ಹತ್ತಿಯ 77 73